0: ನಮ್ಮ ಧ್ವನಿ.
1: ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಸಿದ್ಧತೆ ಉತ್ತಿಷ್ಟ ಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ.

ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನ ಶೀಲೆ ಶ್ರೀ ವೆಂಕಟೇಶ ದೈತೇ ತವ ಸುಪ್ರಭಾತಂ ತವ ಸುಪ್ರಭಾತಮ ರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೇ ವಿಧಿ ಶಂಕರೇಂದ್ರ ವನಿತಾಭಿರಚಿತೆ ವೃಷ

ಕೋಶಾಗಣೇನ ವರದಧಿ ವಿಮಧ್ಯಮಾನೆ ಕೋಶಾಲಯೇಷು ದಧಿ ಮಂಥನ ತೀವ್ರ ಘೋಷ ರೋಷಾಂಗಲಿಂ ವಿದಧತೇನ ಗುಭಶ್ಚ ಕುಂಭ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತ.

ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815352 9999 ಈ ದೂರವಾಣಿಗೆ ಸಂಪರ್ಕ.

संन्यानाना उपासते संन्यानाना उपासते। ओम शांति शांति ही।

ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: Nampak Merlin.
1: ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಜೊತೆ ಕುಶಾಲಿನಿ ಜೆಎಸ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಮೆರಡ್ ಐಟಿಸಿಎಂಎಸ್ಗೆ ವಾಟರ್ಶೆಡ್ ಡ್ರಾಪ್ ಪ್ರೂಫಿಂಗ್ ಪ್ರಾಜೆಕ್ಟ್ ಮಾಲೂರು, ಹಾಗೂ ರೂಪಾಜಿ ಡಾಕ್ಯುಮೆಂಟೇಷನ್ ಆಫೀಸರ್, ಮೆರಡ ಐಟಿಸಿಎಂಎಸ್ ವಾಟರ್ ಸೆಕ್ಯೂರಿಟಿ ಮತ್ತು ಬಿಟೋರ್ ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮ್ಮಿಬ್ಬರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಂತ ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಒಂದು ಕೇಳುಗರಿಗೆ ತಿಳಿಸಿ.
2: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಾಲಿನಿ. ನಾನು ಮಾಲೂರಲ್ಲಿ ಡಿಪಿಪಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
1: ಸುಮಾರು ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೀರಾ ಮೇಡಮ್?
2: ನಾನು 2 ತಿಂಗಳಿಂದ ವರ್ಕ್ ಮಾಡ್ತೇನೆ.
1: ಬಹಳ ಸಂತೋಷ. ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದೀರಾ, ತುಂಬಾ ಸಂತೋಷ.
2: ಥ್ಯಾಂಕ್
1: ಯು ಮೇಡಮ್. ಮೇಡಮ್, ತಮ್ಮ ಪರಿಚಯ.
2: ಮೈಸೂರು ರೂಪ ಅಂತ. ನಾನು ಐಟಿಸಿಎಂಎಸ್ಗೆ ಮೇರಡ ಮಾಲೂರು ಪ್ರಾಜೆಕ್ಟ್ ಅಲ್ಲಿ ಡಾಕ್ಯುಮೆಂಟೇಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತೀನಿ. ನಾನು ಕಳೆದ 2 ತಿಂಗಳಿಂದ ವರ್ಕ್ ಮಾಡ್ತೀನಿ.
1: ಸೊ ತಾವು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ. ಸೊ ಕಾರ್ಯಕ್ರಮ ಮೊದಲಂದು ತಮ್ಮ ಕಲ್ಪನೆಯಲ್ಲಿ ಒಂದು ಆರೋಗ್ಯಕರ ಗ್ರಾಮೀಣ ಪ್ರದೇಶ ಅಂತಂದ್ರೆ ತಮ್ಮ ಅನಿಸಿಕೆ. ಗ್ರಾಮೀಣ ಪ್ರದೇಶ ಅಂತಂದಾಗ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ತಮ್ಮ ಒಂದು ಕಲ್ಪನೆಯಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ?
2: ನಮ್ಮ ಅನಿಸಿಕೆಯಲ್ಲಿ ಒಂದು ಆರೋಗ್ಯ ಗ್ರಾಮೀಣವೆಂದರೆ ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ ಚೆನ್ನಾಗಿ ಇರಬೇಕು.
1: ಹೌದು.
2: ಮತ್ತೆ ಒಂದು ಇವಾಗ ಯಾವುದೇ ಇದರಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇರುತ್ತಲ್ಲ ಅದು ಇರಬೇಕು. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಅಂದ್ರೆ ಇರಬೇಕು.
1: ಹೌದು, ಪ್ರತಿ ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆ ಇರಬೇಕು.
2: ಮತ್ತೆ ಇವಾಗ ಆಟದ ಮೈದಾನ, ಶಾಲೆ, ಲೈಬ್ರರಿ.
1: ಹೌದು ಮೇಡಮ್. ಹಾಗೆ ಇವಾಗ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿ ಇರುವಂತ ಮಕ್ಕಳು ಏನ್ ಮಾಡ್ತಾರೆ, ರಜೆ ದಿನಗಳಂದ ತಕ್ಷಣ ಅವ್ರಿಗೆ ನೆನಪಾಗೋದೇ ಹಳ್ಳಿಗಳು, ಅವ್ರ ಅಜ್ಜ ಹಳ್ಳಿ, ಅಜ್ಜ ಅಜ್ಜಿ ಊರು. ಸೊ ಊರ್ಗ್ ಹೋಗ್ಬೇಕು, ಯಾಕಂದ್ರೆ ಆ ಒಂದು ವಾತಾವರಣಕ್ಕೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ರಜೆ ದಿನಗಳಂತಂದ್ರೆ ಅಲ್ಲೇ ಕಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಸೊ ಈಗಾಗಲೇ ಏನಾಗಿದೆ ಅಂತಂದ್ರೆ ಒಂದು ನಗರೀಕರಣ, ಅದು ಒಂದು ಸಾರ್ವಜನಿಕರು, ಒಂದು ಸಮುದಾಯ, ಒಂದು ಆಧುನಿಕತೆ ಸಾಕ್ತಾ ಸಾಕ್ತಾ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಒಂದು ಸುಂದರವಾದ ವಾತಾವರಣ ಕೆಲವು ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಲ್ಲೂ ಸಮೇತ ಒಂದು ಅನೈರ್ಮಲ್ಯ ಆಗಿರೋದು, ಸಾಕಷ್ಟು ತ್ಯಾಜ್ಯಗಳ ಅಲ್ಲಲ್ಲೇ ಬಿಸಾಕಿರ್ತದೆ. ಸೊ ಆಗಿನ ಕಾಲದಲ್ಲೆಲ್ಲ ಅದಕ್ಕೆ ತುಂಬಾ ವ್ಯವಸ್ಥೆ ಇರ್ತಾ ಇತ್ತು, ಹಾಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ತಿಪ್ಪೆ ಗೊಬ್ಬರನೆಲ್ಲ ಒಂದ್ ಕಡೆಗೆ ಹಾಕೋರು. ಸೊ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗಿನ ಈಗಿನ ಸಂದರ್ಭದಲ್ಲಿ ಒಂದು ಯುವ ಜನತೆ ಏನಾಗಿದೆ ಅಂತಂದ್ರೆ, ಸೊ ಅಷ್ಟೊಂದು ಒಲವಿಲ್ಲ, ಎಲ್ಲರೂ ಸಿಟಿ ಸಿಟಿ ಸಿಟಿ ಅಂತ ಹೇಳ್ಬಿಟ್ಟು, ಸೊ ಒಂದು ಒಂದು ಗ್ರಾಮೀಣ ಪ್ರದೇಶದ ಮೇಲೆ ಇರುವಂತ ಒಂದು ಕಾಳಜಿನೇ ಕಮ್ಮಿ ಆಗಿದೆ.
2: ಇದರಲ್ಲಿ ಏನ್ ಹೇಳ್ಬೋದು ಅಂದ್ರೆ ಇವಾಗ ಗ್ರಾಮೀಣದಲ್ಲಿ ಅವರು ಒಂದು ಅದೇ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ,
1: ಹೌದು,
2: ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಸಿಟಿಯಲ್ಲೇ ಆತರ ಒಂದ್ ಕೆಲಸ ಉಟ್ಕೊಂಡು ಹೋಗೋ ಬದಲು ತಮ್ಮ ತಮ್ಮ ಹೊಲಗಳಲ್ಲೇ ಜಾಸ್ತಿ ಇವಾಗ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೊಂದು ಕೆವಿಕೆ ಅರೆಸ್ಟ್ ಆದಕ್ಕೆ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವರೇ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಾಗ ಇವಾಗ ಏನು ಸಿಟಿಗಳ ಮೇಲೆ ಜಾಸ್ತಿ ಒಲವು ತೋರಿಸೋದೆಲ್ಲ ಕಡಿಮೆ ಮಾಡ್ಕೊಬಹುದು. ಇವಾಗ ನಾವು ಸಿಟಿಯಲ್ಲಿ ಪ್ಲಾಸ್ಟಿಕ್ ಆತರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ಇವಾಗ ನಾವು ಆರ್ಗ್ಯಾನಿಕ್ ಆಗಿ ನಾವ್ ಏನ್ ಯೂಸ್ ಮಾಡ್ಕೊಬಹುದು ನ್ಯಾಚುರಲಿ, ಅದನ್ನ ಸ್ವಲ್ಪ ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಿಟ್ಟು ಅಂತ ಹೇಳ್ಬೋದು.
1: ಹೌದು ಹೌದು. ಅಂದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಒಂದು ನಗರ ಒಂದು ಹಳ್ಳಿಯಲ್ಲಿ ಇದ್ಬಿಟ್ಟೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ ಒಂದು ಗ್ರಾಮೀಣ ಪ್ರದೇಶದಿಂದನು ಒಂದು ಯುವ ರೈತರು ಮುಂದೆ ಬರ್ಬಹುದು. ಹೌದು.
2: ಯಾಕಂದ್ರೆ ಈಗ ನಮ್ಗೆ ಮುಖ್ಯ ಬೇಕಾಗಿರೋದು ಪರಿಸರ ಸಂರಕ್ಷಣೆ ಮಾಡೋದು. ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಗರದ ಕಡೆ ಹೋಗ್ತಿದ್ರೆ ಹಳ್ಳಿನ ಯಾರು ಉದ್ಧಾರ ಮಾಡ್ತಾರೆ? ನಾವೇ ಹಳ್ಳಿನ ನಾಶ ಮಾಡ್ದಂಗ ಆಗುತ್ತಲ್ಲ. ಹಾಗಾಗಿ ಹಳ್ಳಿ ಉದ್ಧಾರ ಆಗ್ಬೇಕು, ರೈತರು ಉದ್ಧಾರ ಆಗ್ಬೇಕು. ಅವ್ರ ಉದ್ಧಾರ ಆದ್ರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ, ನಗರ ಬೆಳೆಯೋದಕ್ಕೂ ಸಾಧ್ಯ. ಇನ್ನ ನಾವು ಕಡಿ ಅಲ್ಲಿ ನಾವು ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್.
1: ಹೌದು ಮೇಡಮ್. ಮೇಡಮ್, ಈಗಾಗಲೇ ಏನಾಗಿದೆ ಅಂತಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದ ಹಾಗೆ ಒಂದು ಗ್ರಾಮ ಪಂಚಾಯತ್ ಇವತ್ತಿಂದ ಪ್ರತಿ ಮನೆಗೂ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಂಡ್ಬಿಟ್ಟೆ. ಪ್ರತಿ ಮನೆಗೂ ಬುಟ್ಟಿಗಳು ಕೊಟ್ಟಿದ್ದಾರೆ, ಹಸಿರು ಬುಟ್ಟಿ, ನೀಲಿ ಬುಟ್ಟಿ ಎಲ್ಲ ವಿತರಣೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಯಾಕಂದ್ರೆ ನಾವು ಸ್ವಲ್ಪ ದಿನಗಳಿಂದೆಲ್ಲ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ, ಪ್ರತಿ ಮನೆ ಹತ್ರ ವೆಹಿಕಲ್ ಬರುತ್ತೆ, ಬುಟ್ಟಿ ಕೊಡ್ತಾರೆ, ಕಸ ಸಂಗ್ರಹಣೆ ಮಾಡ್ಕೊಂಡು ಕೊಡ್ಬೇಕು ಅಂತ. ಸೊ ಈಗ ಅದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದ್ರ ಬಗ್ಗೆ
2: ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಫಸ್ಟ್ ಇವಾಗ ಗ್ರೀನ್ ವೇಸ್ಟ್, ಗ್ರೀನ್ ವೇಸ್ಟ್ ಮತ್ತೆ ಬ್ಲೂ ವೇಸ್ಟ್ ಅಂತ ಇರುತ್ತೆ. ಅದೇ ಇವಾಗ ಹಸಿ ಕಸ ಮತ್ತೆ ನಾವು ಒಣ ಕಸ, ಇದೆರಡನ್ನು ನಾವು ಅವ್ರು ಹೇಳಿದ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ ನಾಲೆಜ್ ಫಸ್ಟ್ ನಮ್ಮ ಬೇಸಿಕ್ ಮನೆಯಿಂದಾನೇ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ತರಕಾರಿ ಆಗಿ ಹಣ್ಣಿನ ಬೇಸ್ನ ಒಂದು ಕಡೆ, ಪೇಪರ್ ಅಥವಾ ಯಾವ್ದೇ ಒಂದು ಒಣ ಕಸನೆಲ್ಲ ಒಂದು ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅದನ್ನ ನಾವು ಅವ್ರಿಗೆ ಹಾಕ್ಬೇಕು. ಅದರಲ್ಲಿ ಕೂಡ ಇವಾಗ ನಾವು ಈ ಸಮರ್ಪಕ ಕೆಲಸ ನಿರ್ವಹಣೆ ಮಾಡೋದ್ರಿಂದ ಇವಾಗ ನಾವು ವೇಸ್ಟ್ ಎನ್ವಿರಾನ್ಮೆಂಟ್ ಮೇಲೆ ವೇಸ್ಟ್ ಆಗೋದ್ರಿಂದ ನಾವು ಕಮ್ಮಿ ಮಾಡ್ಬೋದು ಇಫೆಕ್ಟ್ ಆಫ್ ವೇಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಹೆಲ್ತ್ ಮೇಲೆ ಯಾವ್ದೇ ಆಗಿ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ರೀಯೂಸ್ ಮಾಡ್ಕೊಬೋದು, ಯಾವ್ದೇ ಒಂದ್ ಇವಾಗ ಗ್ಲಾಸ್ ಆಗ್ಲಿ ಪೇಪರ್ ಆಗ್ಲಿ ಅವನ್ನೆಲ್ಲ ನಾವು ರೀಯೂಸ್ ಮಾಡ್ಕೊಬೋದು. ಅದರಿಂದ ನಮ್ಗೆ ಕಮ್ಮಿ ಇವಾಗ ಯಾವ್ದೇ ಒಂದು ಬಜೆಟ್ ಆಗ್ಲಿ ಏನಾಗ್ಲಿ ಕಮ್ಮಿ ಆಗುತ್ತೆ. ಈ ತರ ನಾವೊಂದು ರೀಸೈಕಲ್ ಮತ್ತೆ ಡಿಸ್ಪೋಸಲ್ ಕೂಡ ಸರಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ್ದೇ ಒಂದು ರೋಗ ಲಕ್ಷಣಗಳು ಯಾವ್ದು ಇರೋದಿಲ್ಲ.
1: ಹೌದು
0: ಸರ್, ಹಾಗೆ ಈಗ ಹೇಳಿದ ನೀರಿ ಬುಟ್ಟಿ ಹಸಿ ಬುಟ್ಟಿ ಅಂತ ಕೊಡೋದಲ್ಲ ನಾವು ಈಗ ಕೊಟ್ಟು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ನೋಡ ಅವ್ರು, ಯಾಕಂದ್ರೆ ಎಲ್ಲಾರು ನೋಡ್ತಾರೆ ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ನೋಡಿ ನಮ್ಮನ್ನ ನೋಡಿ ಚೆನ್ನಾಗಿ ಮಾಡ್ತಾರೆ. ನಾವೇ ಅಲ್ಲಿನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಯೂಸ್ ಮಾಡ್ಕೊಡ್ತಾರೆ? ಹಾಗಾಗಿ ನಾವು ಬುಟ್ಟಿನ ಕೊಡೋದೇ ಅಲ್ಲದೆ ಅವ್ರನ್ನ ಒಂದು ಅಂಶ ನಾವು ಗೈಡ್ ಮಾಡ್ಬೇಕಾಗುತ್ತೆ. ಗೈಡ್ ಮಾಡಿ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ರೆ ಆಗ ಮಾಡ್ತಿದಾರೆ ಇಲ್ವಾ ಅಂತ ನಮ್ಗೂ ಗೊತ್ತಾಗುತ್ತೆ. ಅದನ್ನ ನೋಡೋರು ಅಷ್ಟೇ ಓ ಚೆನ್ನಾಗಿ ಮಾಡ್ತಿದ್ರೆ ನೋಡಿ, ಆತರ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೂ ಒಳ್ಳೆ ರೀತಿಯ ಒಂದು ಆರೋಗ್ಯ ನಮ್ಗೂ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದೇ ಅಲ್ವಾ.
1: ಹೌದು, ಮಾಹಿತಿ ಅನ್ನೋದೇ ಮಾಹಿತಿ ಶಿಕ್ಷಣ, ಒಬ್ಬರಿಂದ ಇನ್ನೊಬ್ರಿಗೆ ಅದು ಹರಡುತ್ತೆ.
0: ಆತರ ಮಾಡಿದ್ರೆ ನಮ್ ಪರಿಸರನು ನಾವು ರಕ್ಷಣೆ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ ಸರ್.
1: ಹೌದು, ಬಟ್ ಹಾಗೆ ಈ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಯಾವ ರೀತಿ ಗೊಬ್ಬರ ತಯಾರಿಸ್ಕೋಬೇಕು? ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ತುಂಬಾನೇ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇತ್ತು. ಅಂದ್ರೆ ಇತ್ತೀಚಿನ ದಿನ ಎಲ್ಲ ಮರೆ ಆಯ್ತು, ಮತ್ತೆ ಈಗ ಒಲವು ತೋರಿಸ್ತಾ ಇದ್ರೆ ಕೆಲವರೆಲ್ಲ ಮನೆ ಮಟ್ಟದಲ್ಲೇ ಮಾಡ್ಕೋಬೇಕು ಅಂತ. ಸೊ ಸಾಮಾನ್ಯವಾಗಿ ಮಾಡ್ಕೋಬೇಕಂದಾಗ ಯಾವ ರೀತಿ ಸಲಕರಣೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಈಸಿಯಾಗಿ ಮನೆಯಲ್ಲೇ ನಾವು ಮನೆಯಲ್ಲಿ ಉತ್ಪಾದನೆ ಆಗುವಂತ ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡ್ಬೋದಪ್ಪ ಅಂತಂದಾಗ?
2: ಇವಾಗ ಇದು ಗೃಹ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಲಿಂದ ನಾವು ತರಕಾರಿ ಕಟ್ ಮಾಡೋದಾಗ್ಲಿ, ವೆಜಿಟೇಬಲ್ಸ್ ಕಟ್ ಮಾಡೋದಾದ್ರೆ ಫ್ರೂಟ್ಸ್ ಎಲ್ಲ ಅದ್ರದ್ದೆಲ್ಲ ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ದೊಡ್ಡ ಟಬ್, ಇವಾಗ ನಮ್ಗೆ ಜಾಸ್ತಿ ಇವಾಗ ಲಾರ್ಜ್ ಕಂಟೆಂಟ್ ಅಲ್ಲಿ ಮಾಡಕ್ ಆಗಿಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಬೇಕಂದ್ರೆ ಒಂದು ಟಬ್ ತಗೊಂಡ್ಬಿಟ್ಟು ಆ ಟಬ್ ಅಲ್ಲಿ ಇವಾಗ ಒಂದ್ ಲೇಯರ್ ಹಸಿ ಕಸ, ಇನ್ನೊಂದ್ ಲೇಯರ್ ಮಣ್ಣು, ಮತ್ತೆ ಸ್ವಲ್ಪ ನೀರು. ಅದೇ ತರ ಇವಾಗ ಟಬ್ ತುಂಬಾ ನಾವು ಲೇಯರ್ ಲೇಯರ್ ನ ತುಂಬಿಟ್ಟು ಮತ್ತೆ ಅದಕ್ಕೆ ಮೇಲೆ ಒಂದು ಚಿಕ್ಕದೇ ಆದ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಇಟ್ಟರೆ ಸಾಕು. ಅದೇ ಇವಾಗ ಸನ್ಲೈಟ್ ಅಂತ ಯೂಸ್ ಮಾಡ್ಕೊಂಡು ಅದೇ ಡಿಕಾಂಪೋಸಿಷನ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಸ್ವಲ್ಪ ಯಾವ್ದ್ರಲ್ಲಿ ಅದು ಮಾಡ್ಬೇಕು ಅಂದ್ರೆ ಈ ತರ ಟಬ್ ಅಲ್ಲಿ ಮಾಡ್ಕೊಂಡ್ಬೋದು ಮನೆ ಮೇಲ್ಗಡೆ ಮಾಡ್ಕೋಬಹುದು ಸರ್. ನಂತರ ಅಂತ ಹೇಳಿದ್ರೆ ಈಗ ನಾವು ಟಬ್ ಅದೆಲ್ಲ ಯೂಸ್ ಮಾಡಿ ನಮ್ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಕಟ್ಟಡ ತರ ಕಟ್ಟಿದ್ರು, ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಮತ್ತೆ ಒಂದ್ ಸ್ವಲ್ಪ ಕಸ ಮತ್ತೆ ಮಣ್ಣು ಈ ತರ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾವ್ ಅದ್ರಿಂದನೂ ಗೊಬ್ಬರ ತಯಾರಿಸ್ಕೋಬಹುದು. ಅದೇ ಇವಾಗ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಬೇಕು ಅಂತ ನಮ್ಗೆ ಕಾಂಪೋಸ್ಟ್ ಎಣ್ಣೆ ಹಾಕಿ ಅದ್ರ ಇವಾಗ ಒಂದ್ ದೊಡ್ಡ ತೊಟ್ಟಿ ಕಟ್ಬಿಟ್ಟು ಮಾಡ್ಕೊಬಹುದು. ಅದ್ರ ಇವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ
1: ಮಾಡ್ಕೋಬಹುದು. ಕೆಲವೊಮ್ಮೆ ಎಕ್ಸ್ಟ್ರಾ ಟಬ್, ಎಕ್ಸ್ಟ್ರಾ ವೇಸ್ಟ್ ಬಕೆಟ್ ಏನಾದ್ರು ಇದ್ದಿರುತ್ತೆ. ಸೊ ಇರುವಂತ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡು ಆ ಒಂದು ಈ ಜಾಗದಲ್ಲಿ ನಾವು ಅದನ್ನ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಂದ್ರೆ ಈ ಒಂದು ಹಸಿ ಕಸ ಒಣಕಸ ಎರಡು ಮಿಶ್ರಿತವಾಗ್ಬಿಟ್ಟು ನಾವು ಅದನ್ನ, ಯಾಕಂದ್ರೆ ಅದು ಮಿಶ್ರಿತವಾಗ್ಬೇಕಂದ್ರೆ ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಮೊದಲು. ಸೊ ಇದನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೆ ಹೋದಲ್ಲಿ, ಸೊ ಇದರಿಂದ ಪರಿಸರದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ, ಹಾಗೆ ಮಾನವನ ಒಂದು ಆರೋಗ್ಯದ ಮೇಲೆ ಸಹ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು?
2: ಇವಾಗ ಹಸಿ ಕಸ ಒಣಕಸನ ನಾವು ಮಾಡ್ದಲೇ ಇದ್ರೆ ಇವಾಗ ಪ್ಲಾಸ್ಟಿಕ್ ಇವಾಗ ಯಾವ್ದೇ ಒಂದು ಮೈನ್ಲಿ ಏನು ಹಸಿ ಕಸದಲ್ಲಿ ನಮಗ್ ಬರೋದು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ನಮ್ಗೆ ಮೇಜಿ ಅಫೆಕ್ಟ್ ಆಗ್ತದೆ. ಸೊ ಇವಾಗ ಅದ್ರ ಕೂಡ ನಾವು ಸರಿಯಾಗಿ ಹಸಿ ಕಸನ ಇದ್ ಮಾಡ್ಬಿಟ್ಟು ನಾವು ಅದನ್ನ ಡಿಕಂಪೋಸಿಷನ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಅದು ಮಾಡದೇ ಇದ್ದಂದ್ರೆ ಇವಾಗ ಪರಿಸರದ ಮೇಲೆ ಅಂದ್ರೆ ಇವಾಗ ವಾಟರ್ ಕಂಟಾಮಿನೇಷನ್, ನೀರೆಲ್ಲ ಕೊಳತೆ ಆಗೋದು, ಮತ್ತೆ ಸಾಯಿಲ್ ಎರೋಷನ್ ಕೂಡ ಆಗುತ್ತೆ ಇವಾಗ. ಯಾವ್ದು ಒಣಕಸ ಇಲ್ಲ, ಗ್ಲಾಸ್ ಪೇಪರ್ಸ್ ಏನೇ ಆಗ್ಲಿ ಇವಾಗ, ಅದ್ರಿಂದ ಸಾಯಿಲ್ ಎರೋಷನ್ ಆಗೋ ತುಂಬಾ ಇರುತ್ತೆ. ಮತ್ತೆ ಏರ್ ಕಂಟಾಮಿನೇಷನ್ ಕೂಡ ಆಗುತ್ತೆ ಇವಾಗ ಬ್ಯಾಕ್ಟೀರಿಯಾ ಫಂಗಸ್ ಅದರಿಂದ ನಮ್ಗೆ ಒಳ್ಳೆ ಬ್ರೀತ್ ಮಾಡಕ್ ಒಳ್ಳೆ ಏರ್ ಕೂಡ ಸಿಗಲೇ ಆಗುತ್ತೆ. ಈ ತರ ನಮ್ಗೆ ಪರಿಸರ ಮತ್ತೆ ನಮ್ಮ ಆರೋಗ್ಯಗಳು ಇವಾಗ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ಈಸಿಯಾಗಿ ಅಟ್ಯಾಕ್ ಆಗ್ತಿದೆ, ಕೋಲ್ಡ್ ಕಾಫ್ ಎಲ್ಲ. ಈ ತರ ಯಾವ್ದೇ ಒಂದು ಡಿಕಂಪೋಸಿಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಆಗೋ ಸಾಧ್ಯತೆ.
1: ಮೇಡಮ್, ಹಾಗೆ ಈಗ ನಾವು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಹಾಗೆ ಈ ಒಂದು ಗೊಬ್ಬರಗಳನ್ನೆಲ್ಲ ನಾವು ತಯಾರಿಕೆ ಮಾಡಿಕೊಂಡು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಅಂತ ತಕ್ಷಣ ಹಂಗೆ ಒಂದು ಮನೆ ಮುಂದೆ ಆಗಿರ್ಬೋದು ಇಲ್ಲ ಮನೆ ಹಿಂದೆ ಆಗಿರ್ಬೋದು, ಕೈ ತೋಟದ ಪದ್ಧತಿ ನಮ್ಮ ಒಂದು ಪೂರ್ವಜರ ಕಾಲದಿಂದನು ಅಲ್ಲಿ ಬೇಕಾದಂತ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ಈ ಒಂದು ಕೈ ತೋಟದಲ್ಲೇ ನಾವು ಮನೆಯಲ್ಲೇ ತಯಾರಿಸಿದ ಗೊಬ್ಬರವನ್ನ ಬಳಸ್ಕೊಂಡು ಒಂದು ತರಕಾರಿ ಬೆಳೆಯೋದಕ್ಕೆ ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ತುಂಬಾನೇ ಪ್ರಚಲಿತ ಆಗಿದೆ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಾವು ಮೊದಲನೇದಾಗಿ ಮನೆ ಮಟ್ಟದಿಂದ ಪ್ರಾರಂಭ ಮಾಡ್ಬೇಕಂತಂದಾಗ ಸೊ ಇದು ಎಷ್ಟು ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ?
2: ಇವಾಗ ಯಾವ್ದೇ ಒಂದು ವೆಜಿಟೇಬಲ್ಸ್ ಈ ತರ ಫುಡ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಒಂದು, ಅದ್ರಿಂದ ಅದ್ರಲ್ಲಿ ತುಂಬಾ ಇವಾಗ ಯಾವ್ದೇ ಒಂದು ಮಿನರಲ್ಸ್ ಆಗ್ಲಿ ನ್ಯೂಟ್ರಿಯಂಟ್ಸ್ ಎಲ್ಲ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಡಿಕಂಪೋಸಿಷನ್ ಮಾಡಿದಾಗ ಅದ್ರಲ್ಲಿ ಬಯೋ ಆರ್ಗಾನಿಸಮ್ಸ್ ಎಲ್ಲ ಅದ್ರ ಫರ್ಟಿಲೈಸರ್ಸ್ ಮಾಡ್ಕೊಂಡು ಅದ್ರಲ್ಲಿಂದ ನ್ಯೂಟ್ರಿಯಂಟ್ಸ್ ಹೆಚ್ಚಾಗುತ್ತೆ. ಅದ್ರಿಂದ ನಾವು ಕೈತೋಟಗಳನ್ನ ನಾವು ಯಾವ್ದೇ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇವಾಗ ನಾವು ನ್ಯೂಟ್ರಿಯಂಟ್ಸ್ ನಾವು ಸಪ್ರೇಟ್ ಆಗಿ ಇವಾಗ ಯಾವ್ದೇ ಒಂದು ಫರ್ಟಿಲೈಸರ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ರೆಸಿಸ್ಟೆನ್ಸ್ ಪೆಸ್ಟ್ ಇದಕ್ಕೆ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅದ್ರಿಂದ ನಾವು ಆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು. ಇವಾಗ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಇವಾಗ ನಾವ್ ಹೆಂಗಿದ್ರು ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ನಮ್ಗೆ ಯಾವ್ದೇ ಒಂದು ಔಷಧಿ ಇದ್ರೆ ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬಹುದು. ಈ ಅಗ್ರಿಕಲ್ಚರ್ ಕಾಂಪೋಸ್ಟ್ ಇಲ್ಲ.
1: ಹೌದು, ಸೊ ಇದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಹೌದು, ಈ ರೀತಿ ಬಳಕೆ ಮಾಡ್ಕೊಂಡಾಗ್ಲೇ ನಮ್ ಒಂದು ಆರೋಗ್ಯ, ಆಕ್ಚುಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳ್ದಾಗೆ, ಸೊ ನಮ್ಮ ಒಂದು ಮನೆ ಮಟ್ಟದಲ್ಲೇ ನಾವು ಉತ್ತಮವಾದಂತ ಒಂದು ಪೌಷ್ಟಿಕವಾದಂತ ಒಂದು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದಾಗುತ್ತೆ, ಯಾವ್ದೇ ರೀತಿ ಕೆಮಿಕಲ್ಸ್ ಬಳಕೆ ಇಲ್ಲದೆ. ಹಾಗೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದಾಗ ಒಂದು ಮನೆ ಮುಖ್ಯವಾಗಿ ಮನೆಯಲ್ಲಿರುವಂತ ಗೃಹಿಣಿಗೆ, ಯಾಕಂದ್ರೆ ಅವರು ತುಂಬಾ ಹೆಚ್ಚು ಸಮಯ ಒಂದು ಅಡಿಗೆ ಮನೆಯಲ್ಲಿ ಕಳೀತಾ ಇರ್ತಾರೆ, ಸೊ ಅವರೊಟ್ಟಿಗೆ ಮನೆಯಲ್ಲಿರುವಂತ ಬೇರೆ ಸದಸ್ಯರಿಗೆಲ್ಲ ಎಷ್ಟು ಈ ಮಾಹಿತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಅವರು ಯಾಕಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಒಂದು ಮನೆ ಅಂತಂದಾಗ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಇರುತ್ತೆ ಇಲ್ಲಿ. ಸೊ ಅವರ ಪಾತ್ರನು ಎಷ್ಟು ಮುಖ್ಯ, ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಎಷ್ಟು ತಿಳ್ಕೊಬೇಕಾಗುತ್ತೆ?
2: ತುಂಬಾನೇ ಮುಖ್ಯ ಸರ್. ಯಾಕಂತಂದ್ರೆ ಮನೆಯಲ್ಲಿ ಗೃಹಿಣಿ ಅಂತಂದ್ರೆ ಗೃಹಿಣಿ ಇರೋದಿಲ್ಲ, ಎಲ್ಲಾರು ಇರ್ತಾರೆ. ಈಗ ಅವ್ನ್ ಮಾತ್ರ ಎಲ್ಲ ಶೇಖರಿಸಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರಿಗೂ ಈ ಇದ್ರ ಬಗ್ಗೆ ತುಂಬಾ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ಸಿಗ್ಬೇಕು. ನಾವ್ ಅವ್ರು ಕೊಟ್ಟಾಗ ಅವರು ಇದನ್ನ ತಿಳ್ಕೊಂಡು ಅವ್ರು ಯಾವ ರೀತಿ ಏನು ಅಂತ ತಿಳ್ಕೊಂಡು ಮತ್ತೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಾಂದ್ರೆ ನಾವ್ ಬರೀ ಒಬ್ಬರಿಗೆ ನಾವು ಹೇಳೋದ್ರಿಂದ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಾಲ್ಕು ಜನ ಕೈ ಸೇರಿಸ್ತಾನೆ, ಅದು ಒಂಥರ ಉತ್ತಮ ರೀತಿಯಲ್ಲಿ ಆ ಕಾರ್ಯ ನಡೆಯುತ್ತೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ನಾವು ಒಬ್ರೇ ಹೇಳಿ ನೀವು ಅದೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ನಾವು ಅವ್ರ ಮೇಲೆ ಯಾವತ್ತು ಒತ್ತಡ ಹೇರೋದಿಕ್ ಆಗಲ್ಲ. ಇದು ಬಂದು ಸಮಾಜಕ್ಕೆ ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ಒಂದು ಉತ್ತಮ ಒಂದು ಇದು ಸಿಗುತ್ತೆ ಸರ್ ನಮ್ಗೆ.
1: ಹೌದು, ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತ್ಯಾಜ್ಯ ನಿರ್ವಹಣೆಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ, ಸಾಕಷ್ಟು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮುಡಿಸ್ಕೊಂಡು ಬರ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಮಾತಾಡಿದಾಗ, ಸೊ ಗೃಹ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಚಾಲನೆ ಮಾಡಿದಾಗ ಅದ್ರ ಒಂದು ಬದಲಾವಣೆ ಕಾಣಬೇಕು ಅಂತಂದ್ರೆ ಮೊದಲು ಒಂದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಆಗ್ಲೇ ತಾವೇಳ್ದಂಗೆ ನಾವು ಚೆನ್ನಾಗಿ ಮಾಡಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಅಡಾಪ್ಟ್ ಮಾಡ್ಕೊಂಡಾಗ ಅವ್ರು ಸಮೇತ ಒಬ್ಬರಿಂದ ಕಲಿಯುವಂತದ್ದು ತಾವೇಳ್ದಾಗ, ಸೊ ಆ ಕಲ್ತಾಗ್ಲೇ ಅದು ಒಂದು ತ್ಯಾಜ್ಯ ನಿರ್ವಹಣೆಗೆ ಮುಂದೆ ಬರ, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗೆ ತುಂಬಾ ಸಣ್ಣ ವಿಷಯ ತ್ಯಾಜ್ಯ ಅಂತಂದಾಗ ತುಂಬಾ ಚಿಕ್ಕ ವಿಷಯ ಅಂತ ಅನ್ಕೊಳ್ತಾರೆ. ಸೊ ಇದರಿಂದ ನಮ್ಮ ಪ್ರಕೃತಿಯ ಒಂದು ಆರೋಗ್ಯನೂ ಅಂತೇನೋ ಹೇಳ್ಬೋದು, ನಮ್ಮ ಮನುಷ್ಯನ ಆರೋಗ್ಯನ ಅಂತ ಹೇಳ್ಬೋದು, ಆಗಲೇ ಪ್ರಕೃತಿಯಲ್ಲಿ ವಾಸಿಸುವಂತ ಎಷ್ಟೋ ಪ್ರಾಣಿಗಳಿದೆ, ಸೊ ಎಲ್ಲದ್ರ ಮೇಲೇನು ಇದು ಒಂದು ಪ್ರಭಾವ ಬೀರುತ್ತೆ ನಾವು ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ. ಕೊನೆಯದಾಗಿ ಆಲ್ರೆಡಿ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ, ತಮ್ಮ ಒಂದು ಸಲಹೆ ಸೂಚನೆ ಒಂದು ಕಾರ್ಯಕ್ರಮ ಕೇಳ್ತಿರುವಂತ ಕೇಳುಗರಿಗೆ ತಮ್ಮ ಇಬ್ಬರ ಅಭಿಪ್ರಾಯ ಏನ್ ತಿಳಿಸ್ತಾರೆ?
2: ಸೊ ಇವಾಗ ಒಟ್ಟಾರೆ ನಾವು ಇದು ಯಾವ್ದು ಹಸಿ ಕಸ ತ್ಯಾಜ್ಯ ಇದು ಮಾಡ್ತಿದೀವಲ್ಲ, ಇವಾಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಸೌಲಭ್ಯಗಳಿದಾವೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರೇ ಕೊಡ್ತಿದ್ದಾರೆ ಇವಾಗ ಗ್ರೀನ್ ಬ್ಲೂ ಬಕೆಟ್ಸ್ ಅಂದ್ಬಿಟ್ಟು, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಅದ್ರ ಸರಿಯಾಗಿ ಗ್ರೀನ್ ಗೆ ಯಾವ್ದು ಹಾಕ್ಬೇಕು, ಬ್ಲೂ ಕಲರ್ ಬಕೆಟ್ ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ನಾವೇ ಮನೆಯಿಂದಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ಅದ್ರ ಅಲ್ಲದೆ ಇವಾಗ ಮನೆಯಲ್ಲೇ ನಾವು ಕಸನ ಕೂಡ ತಯಾರ್ ಮಾಡ್ಕೊಬಹುದು. ಆ ಕಸ ತಯಾರು ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಕಿಚನ್ ಗಾರ್ಡನ್ ಗೆ ನಾವು ಎಲ್ಲ ಕಂಪೋಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಹೇಗೆ ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳಿತೀವಿ, ಮತ್ತೆ ಅದ್ರ ನಮ್ಮ ಆರೋಗ್ಯ ಕೂಡ ಇದೆ, ನಮ್ಮ ಆರೋಗ್ಯ ಈ ಕಸ ತ್ಯಾಜ್ಯನ ನಾವು ಸರಿಯಾಗಿ ನಾವೇನೇ ಮಾಡ್ದೇ ಇದ್ರು ಕೂಡ ಅದರಿಂದ ನಮ್ ಮೇಲೆ ಕೂಡ ಪರಿಣಾಮ ಆಗುತ್ತೆ, ಮತ್ತೆ ಪರಿಸರದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಈ ಎಲ್ಲದನ್ನ ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಸ ತ್ಯಾಜ್ಯವನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ.
0: ಸರ್, ಹಾಗೆ ಈಗ ಕುಶಾಲಿನಿ ಮೇಡಮ್ ಅವರು ತುಂಬಾ ಒಂದು ಉಪಯೋಗಗಳನ್ನ ನಮ್ಗೆ ಹೇಳ್ಕೊಟ್ರು. ನಾನು ಹೇಳೋದೇನು ಅಂತಂದ್ರೆ, ಈಗ ನೀಲಿ ಬುಟ್ಟಿ ಹಸಿರು ಬುಟ್ಟಿ ಅಂತ ಕೊಟ್ಟಿದ್ದಾರೆ, ನಾವು ಬರೀ ಅದನ್ನ ಏನು ಕೊಟ್ಟಿದಾರೋ ಅದಕ್ ನಾವು ಯೂಸ್ ಮಾಡ್ಕೊಟ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯಾಚರಣೆ ಆಗುತ್ತೆ. ನಾವು ಅವ್ರು ಕೊಟ್ಟಿದಾರೆ ಅಂತ ಹೇಳಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಸಮಾಜಕ್ಕೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಅದನ್ನ ನಮ್ಗೆ ಕೊಟ್ಟಿದ್ದಾರೆ, ಅದ್ ನಾವು ಅದೇ ರೀತಿನೇ ಉಪಯೋಗಿಸ್ಕೋಬೇಕು. ಮತ್ತೆ ಕಸ ಅಂತ ಹೇಳಿದಾಗ ಅದನ್ನ ನಾವು ಈಗ ಬರೀ ಹಾಕಿಸ್ಕೊಂಡಿರ್ತೀವಿ, ಮತ್ತೆ ಯಾರು ನೋಡ್ದೆ ಇದ್ದಾಗ ಈ ಚಿರಂಡಿಗಳಿಗೆ ಮತ್ತೆ ಅವ್ರು ಹೇಳೋ ಎಲ್ಲ ಎತ್ತಿ ಬಿಸಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಕೇಳ್ತಿರೋಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಹೇಳುವಂತ ಒಂದು ಸಲಹೆ ಮತ್ತೆ ಸ್ನೇಹ ಆಗುತ್ತೆ, ಯಾಕಂತಂದ್ರೆ ನಾವು ಬಿಸಾಕೋದು ಅದು ನಮ್ಗೆ ಕೆಟ್ಟ ದುಷ್ಪರಿಣಾಮ ಆಗುತ್ತೆ. ನಾವು ಇವತ್ತು ಬಿಸಾಕ್ರಿ, ಮತ್ತೆ ಅದರಿಂದ ಯಾರು ತೊಂದ್ರೆ ಆಗುತ್ತೋ ನಮ್ಗೆ ಅಲ್ವಾ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ಮಾಡೋರ್ಗೆ ನಮ್ ಕಡೆಯಿಂದ ಆದಷ್ಟು ಸಲಹೆ ಕೊಡ್ಬೇಕು ಅಂತ ನನ್ನ ಸೂಚನೆ ಸರ್.
1: ಮೇಡಮ್, ಮೊದಲ ಬಾರಿಗೆ ತಾವಿಬ್ರು ನಮ್ಮ ಒಂದು

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರುವುದು, ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ, ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೆ ಮಾನವನ ಆರೋಗ್ಯದ ಮೇಲೆ ಸಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತುಂಬಾ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತಮ್ಗೆ ನಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
1: ಧನ್ಯವಾದ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವಿ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1,000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯೂ ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ
ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರ್ಯತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸದ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: సంవత్సరి.
1: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿಗೆ

ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಪ್ರಿಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಬೆಂಗಳೂರಿನಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಡಿಯು

ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿಬಂದರೂ ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು, ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ
ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರುಣಿಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಎನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಹಳೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಳೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಲ್ಲಿನ ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಳೆಬೀಡು ಶಿಲ್ಪಕಲೆಯ ನೆಲವೀಡು. ಹಳೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಳ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಳನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ

ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಲೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು, ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗಳು

ದೇವಿಗಳು, ಎರಡು ಸುಕನಾಸಿ, ಎರಡು ನವರಂಗ ಹಾಗೂ ಎರಡು ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: Nine Up Radio. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ ಒಂದು ಕಾರ್ಯಕ್ರಮಕ್ಕೆ ಇಂದಿನ ನಮ್ಮ ಜೊತೆ ಕುಶಾಲಿನಿ ಜೆಎಸ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಮೆರಡ್ ಐಟಿಸಿಎಂಎಸ್ಕೆ ವಾಟರ್ಶೆಡ್ ಡ್ರಾಪ್ ಪ್ರೂಫಿಂಗ್ ಪ್ರಾಜೆಕ್ಟ್ ಮಾಲೂರು, ಹಾಗೂ ರೂಪಾಜಿ ಡಾಕ್ಯುಮೆಂಟೇಷನ್ ಆಫೀಸರ್ ಮೈರಡ ಐಟಿಸಿಎಂಎಸ್ ವಾಟರ್ ಸೆಕ್ಯೂರಿಟಿ ಮತ್ತು ಬೀಟೂರ್ ಅವರನ್ನು ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮ್ಮಿಬ್ಬರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಸೊ ಇವತ್ತಿನ ದಿನ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಒಂದು ಕೇಳುಗರಿಗೆ ತಿಳಿಸಿ.
1: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕುಶಾಲಿನಿ. ನಾನು ಮಾಲೂರಲ್ಲಿ ಡಿಪಿಪಿ ಪ್ರಾಜೆಕ್ಟ್ಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಸುಮಾರು ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಿದ್ದೀರಾ ಮೇಡಮ್?
1: ನಾನು 2 ತಿಂಗಳಿಂದ ವರ್ಕ್ ಮಾಡ್ತೇನೆ.
0: ಬಹಳ ಸಂತೋಷ. ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದೀರಾ, ತುಂಬಾ ಸಂತೋಷ.
1: ಥ್ಯಾಂಕ್ ಯು
0: ಮೇಡಮ್. ಮೇಡಮ್, ತಮ್ಮ ಪರಿಚಯ.
1: ಮೈಸೂರು ರೂಪ ಅಂತ. ನಾನು ಐಟಿಸಿಎಂಎಸ್ಕೆ ಮೇರಡ ಮಾಲೂರು ಪ್ರಾಜೆಕ್ಟ್ ಅಲ್ಲಿ ಡಾಕ್ಯುಮೆಂಟೇಷನ್ ಆಫೀಸರ್ ಆಗಿ ವರ್ಕ್ ಮಾಡ್ತೀನಿ. ನಾನು ಕಳೆದ 2 ತಿಂಗಳಿಂದ ವರ್ಕ್ ಮಾಡ್ತೀನಿ.
0: ಸೊ ತಾವು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ್ರೆ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಸದಿಂದ ರಸ ಎಂಬುವಂತೆ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಕುರಿತು ಸಲಹೆ ಮತ್ತು ಸೂಚನೆ. ಸೊ ಕಾರ್ಯಕ್ರಮ ಮೊದಲಂದು ತಮ್ಮ ಕಲ್ಪನೆಯಲ್ಲಿ ಒಂದು ಆರೋಗ್ಯಕರ ಗ್ರಾಮೀಣ ಪ್ರದೇಶ ಅಂತಂದ್ರೆ ತಮ್ಮ ಅನಿಸಿಕೆ. ಗ್ರಾಮೀಣ ಪ್ರದೇಶ ಅಂತಂದಾಗ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ತಮ್ಮ ಒಂದು ಕಲ್ಪನೆಯಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ?
1: ನಮ್ಮ ಅನಿಸಿಕೆಯಲ್ಲಿ ಒಂದು ಆರೋಗ್ಯ ಗ್ರಾಮೀಣವೆಂದರೆ ಮೊದಲನೇದಾಗಿ ಕುಡಿಯುವ ನೀರಿನ ಸೌಲಭ್ಯ ಚೆನ್ನಾಗಿ ಇರಬೇಕು.
0: ಹೌದು.
1: ಮತ್ತೆ ಒಂದು ಇವಾಗ ಯಾವುದೇ ಇದರಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇರುತ್ತಲ್ಲ ಅದು ಇರಬೇಕು.
0: ಹೌದು.
1: ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಅಂದ್ರೆ ಇರಬೇಕು.
0: ಹೌದು, ಪ್ರತಿ ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆ ಇರಬೇಕು.
1: ಮತ್ತೆ ಇವಾಗ ಆಟದ ಮೈದಾನ, ಶಾಲೆ, ಲೈಬ್ರರಿ.
0: ಹೌದು. ಮೇಡಮ್, ಹಾಗೆ ಇವಾಗ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿ ಇರುವಂತ ಮಕ್ಕಳೇನ್ ಮಾಡ್ತಾರೆ, ರಜೆ ದಿನಗಳು ಅಂದ ತಕ್ಷಣ ಅವ್ರಿಗೆ ನೆನಪಾಗೋದೇ ಹಳ್ಳಿಗಳು, ಅವ್ರ ಅಜ್ಜ ಹಳ್ಳಿ, ಅಜ್ಜ ಅಜ್ಜಿ ಊರು. ಸೊ ಊರ್ಗೆ ಹೋಗ್ಬೇಕು, ಯಾಕಂದ್ರೆ ಆ ಒಂದು ವಾತಾವರಣಕ್ಕೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ರಜೆ ದಿನಗಳು ಅಂತಂದ್ರೆ ಅಲ್ಲೇ ಕಳಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಸೊ ಈಗಾಗಲೇ ಏನಾಗಿದೆ ಅಂತಂದ್ರೆ ಒಂದು ನಗರೀಕರಣ, ಅದು ಒಂದು ಸಾರ್ವಜನಿಕರು, ಒಂದು ಸಮುದಾಯ, ಒಂದು ಆಧುನಿಕತೆ ಸಾಕ್ತಾ ಸಾಕ್ತಾ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಒಂದು ಸುಂದರವಾದ ವಾತಾವರಣ ಕೆಲವು ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಅಲ್ಲೂ ಸಮೇತ ಒಂದು ಅನೈರ್ಮಲ್ಯ ಆಗಿರೋದು, ಸಾಕಷ್ಟು ತ್ಯಾಜ್ಯಗಳ ಅಲ್ಲಲ್ಲೇ ಬಿಸಾಕಿರ್ತದೆ. ಸೊ ಆಗಿನ ಕಾಲದಲ್ಲೆಲ್ಲ ಅದಕ್ಕೆ ತುಂಬಾ ವ್ಯವಸ್ಥೆ ಇರ್ತಾ ಇತ್ತು, ಹಾಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ತಿಪ್ಪೆ ಗೊಬ್ಬರನೆಲ್ಲ ಒಂದ್ ಕಡೆಗೆ ಹಾಕೋರು. ಸೊ ಎಲ್ಲಾನು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗಿನ ಸಂದರ್ಭದಲ್ಲಿ ಒಂದು ಯುವ ಜನತೆ ಏನಾಗಿದೆ ಅಂತಂದ್ರೆ, ಸೊ ಅಷ್ಟೊಂದು ಒಲವಿಲ್ಲ, ಎಲ್ಲರೂ ಸಿಟಿ ಸಿಟಿ ಸಿಟಿ ಅಂತ ಹೇಳ್ಬಿಟ್ಟು, ಸೊ ಒಂದು ಒಂದು ಗ್ರಾಮೀಣ ಪ್ರದೇಶದ ಮೇಲೆ ಇರುವಂತ ಒಂದು ಕಾಳಜಿನೇ ಕಮ್ಮಿ ಆಗಿದೆ.
1: ಇದರಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಇವಾಗ ಗ್ರಾಮೀಣದಲ್ಲಿ ಅವರು ಒಂದು ಅದೇ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಒಂದು ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಆಗ್ತಾರೆ, ಸಿಟಿಯಲ್ಲೇ ಆ ತರ ಒಂದ್ ಕೆಲಸ ಉಟ್ಕೊಂಡು ಹೋಗೋ ಬದಲು ತಮ್ಮ ತಮ್ಮ ಹೊಲಗಳಲ್ಲೇ ಜಾಸ್ತಿ ಇವಾಗ ಟೆಕ್ನಾಲಜಿಸ್ನೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೊಂದು ಕೇಳಿಕೆ ವಾರಿಸ್ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಅವರೇ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಾಗ ಇವಾಗ ಏನು ಸಿಟಿಗಳ ಮೇಲೆ ಜಾಸ್ತಿ ಒಲವು ತೋರಿಸೋದನ್ನ ಕಡಿಮೆ ಮಾಡ್ಕೊಬಹುದು. ಇವಾಗ ನಾವು ಸಿಟಿಯಲ್ಲಿ ಪ್ಲಾಸ್ಟಿಕ್ ಆತರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ಇವಾಗ ನಾವು ಆರ್ಗ್ಯಾನಿಕ್ ಆಗಿ ನಾವ್ ಏನ್ ಯೂಸ್ ಮಾಡ್ಕೊಬಹುದು ನ್ಯಾಚುರಲಿ, ಅದನ್ನ ಸ್ವಲ್ಪ ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಿಟ್ಟು ಅಂತ ಹೇಳ್ಬೋದು.
0: ಹೌದು ಹೌದು. ಅಂದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಒಂದು ನಗರ ಒಂದು ಹಳ್ಳಿಯಲ್ಲಿ ಇದ್ಬಿಟ್ಟೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ ಒಂದು ಗ್ರಾಮೀಣ ಪ್ರದೇಶದಿಂದನೂ ಒಂದು ಯುವ ರೈತರು ಮುಂದೆ ಬರ್ಬಹುದು. ಹೌದು.
1: ಯಾಕಂದ್ರೆ ಈಗ ನಮ್ಗೆ ಮುಖ್ಯ ಬೇಕಾಗಿರೋದು ಪರಿಸರ ಸಂರಕ್ಷಣೆ ಮಾಡೋದು. ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ನಗರದ ಕಡೆ ಹೋಗ್ತಿದ್ರೆ ಹಳ್ಳಿನ ಯಾರು ಉದ್ಧಾರ ಮಾಡ್ತಾರೆ? ನಾವೇ ಹಳ್ಳಿನ ನಾಶ ಮಾಡ್ದಂಗ ಆಗುತ್ತಲ್ಲ. ಹಾಗಾಗಿ ಹಳ್ಳಿ ಉದ್ಧಾರ ಆಗ್ಬೇಕು, ರೈತರು ಉದ್ಧಾರ ಆಗ್ಬೇಕು. ಅವ್ರ ಉದ್ಧಾರ ಆದ್ರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ, ನಗರ ಬೆಳೆಯೋದಕ್ಕೂ ಸಾಧ್ಯ. ಇದನ್ನ ನಾವು ಕಡಿಗೆ ಅಲ್ಲಿ ನಾವು ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್.
0: ಹೌದು ಮೇಡಮ್. ಮೇಡಮ್, ಈಗಾಗಲೇ ಏನಾಗಿದೆ ಅಂತಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾಗೆ ಒಂದು ಗ್ರಾಮ ಪಂಚಾಯತ್ ಇವತ್ತಿಂದ ಪ್ರತಿ ಮನೆಗೂ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಂಡ್ಬಿಟ್ಟೆ ಪ್ರತಿ ಮನೆಗೂ ಬುಟ್ಟಿಗಳು ಕೊಟ್ಟಿದ್ದಾರೆ, ಹಸಿರು ಬುಟ್ಟಿ, ನೀಲಿ ಬುಟ್ಟಿ ಎಲ್ಲ ವಿತರಣೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಯಾಕಂದ್ರೆ ನಾವು ಸ್ವಲ್ಪ ದಿನಗಳಿಂದೆಲ್ಲ ಇದೆಲ್ಲ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ, ಪ್ರತಿ ಮನೆ ಹತ್ರ ವೆಹಿಕಲ್ ಬರುತ್ತೆ, ಬುಟ್ಟಿ ಕೊಡ್ತಾರೆ, ಕಸ ಸಂಗ್ರಹಣೆ ಮಾಡ್ಕೊಂಡು ಕೊಡ್ಬೇಕು ಅಂತ. ಸೊ ಈಗ ಅದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊ ಇದ್ರ ಬಗ್ಗೆ
1: ಸಮರ್ಪಕ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಫಸ್ಟ್ ಇವಾಗ ಗ್ರೀನ್ ವೇಸ್ಟ್, ಗ್ರೀನ್ ವೇಸ್ಟ್ ಮತ್ತೆ ಬ್ಲೂ ವೇಸ್ಟ್ ಅಂತ ಇರುತ್ತೆ. ಅದೇ ಇವಾಗ ಹಸಿ ಕಸ ಮತ್ತೆ ನಾವು ಒಣ ಕಸ, ಇವೆರಡನ್ನೂ ನಾವು ಅವ್ರು ಹೇಳಿದ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ ನಾಲೆಜ್ ಫಸ್ಟ್ ನಮ್ಮ ಬೇಸಿಕ್ ಮನೆಯಿಂದಾನೇ ನಾವು ಸ್ಟಾರ್ಟ್ ಮಾಡ್ಬೇಕು. ಇವಾಗ ತರಕಾರಿ ಆಗಿ ಹಣ್ಣಿನ ವೇಸ್ಟ್ ಎಲ್ಲ ಒಂದು ಕಡೆ, ಪೇಪರ್ ಅಥವಾ ಯಾವ್ದೇ ಒಂದು ಒಣ ಕಸನೆಲ್ಲ ಒಂದು ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅದನ್ನ ನಾವು ಅವ್ರಿಗೆ ಹಾಕ್ಬೇಕು. ಅದರಲ್ಲಿ ಕೂಡ ಇವಾಗ ನಾವು ಈ ಸಮರ್ಪಕ ಕೆಲಸ ನಿರ್ವಹಣೆ ಮಾಡೋದ್ರಿಂದ ಇವಾಗ ನಾವು ವೇಸ್ಟ್ ಎನ್ವಿರಾನ್ಮೆಂಟ್ ಮೇಲೆ ವೇಸ್ಟ್ ಆಗೋದ್ರಿಂದ ನಾವು ಕಮ್ಮಿ ಮಾಡ್ಬೋದು ಇಫೆಕ್ಟ್ ಆಫ್ ವೇಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಹೆಲ್ತ್ ಮೇಲೆ ಯಾವ್ದೇ ಆಗಿ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ರೀಯೂಸ್ ಮಾಡ್ಕೊಬೋದು, ಯಾವ್ದೇ ಒಂದ್ ಇವಾಗ ಗ್ಲಾಸ್ ಆಗ್ಲಿ ಪೇಪರ್ ಆಗ್ಲಿ ಅವನ್ನೆಲ್ಲ ನಾವು ರೀಯೂಸ್ ಮಾಡ್ಕೊಬೋದು. ಅದರಿಂದ ನಮ್ಗೆ ಕಮ್ಮಿ ಇವಾಗ ಯಾವ್ದೇ ಒಂದು ಬಜೆಟ್ ಆಗ್ಲಿ ಏನಾದ್ರೆ ಕಮ್ಮಿ ಆಗುತ್ತೆ. ಈ ತರ ನಾವು ಒಂದು ರೀಸೈಕಲ್ ಮತ್ತೆ ಡಿಸ್ಪೋಸಲ್ ಕೂಡ ಸರಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ್ದೇ ಒಂದು ರೋಗ ಲಕ್ಷಣಗಳು ಯಾವ್ದು ಇರೋದಿಲ್ಲ.
0: ಹೌದು
2: ಸರ್, ಹಾಗೆ ಈಗ ಹೇಳಿದ್ರೆ ಬುಟ್ಟಿ ಹಸಿ ಬುಟ್ಟಿ ಅಂತ ಕೊಡೋದಂತ ನಾವು ಈಗ ಕೊಟ್ಟು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ಅವ್ರು ಯಾಕಂದ್ರೆ ಎಲ್ಲಾರು ನೋಡ್ತಾರೆ, ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ನೋಡಿ ನಮ್ಮನ್ನ ನೋಡಿ ಚೆನ್ನಾಗಿ ಮಾಡ್ತಾರೆ. ನಾವೇ ಅಲ್ಲಿಂದ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಯೂಸ್ ಮಾಡ್ಕೊಡ್ತಾರೆ? ಹಾಗಾಗಿ ನಾವು ಬುಟ್ಟಿನ ಕೊಡೋದೇ ಅಲ್ಲದೆ ಅವ್ರನ್ನ ಒಂದ್ ಅಷ್ಟ ನಾವು ಗೈಡ್ ಮಾಡ್ಬೇಕಾಗುತ್ತೆ. ಗೈಡ್ ಮಾಡಿ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ರೆ ಆಗ ಮಾಡ್ತಿದಾರೆ ಇಲ್ವಾ ಅಂತ ನಮ್ಗೂ ಗೊತ್ತಾಗುತ್ತೆ. ಅದನ್ನ ನೋಡೋರು ಅಷ್ಟೇ, ಓ ಚೆನ್ನಾಗಿ ಮಾಡ್ತಿದ್ರೆ ನೋಡಿ, ಆತರ ನಾವು ಮಾಡ್ಕೊಂಡ್ರೆ ನಮ್ಗೂ ಒಳ್ಳೆ ರೀತಿಯ ಒಂದು ಆರೋಗ್ಯ ನಮ್ಗೂ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದೇ ಅಲ್ವಾ?
0: ಹೌದು, ಮಾಹಿತಿ ಅನ್ನೋದು ಮಾಹಿತಿ ಶಿಕ್ಷಣ, ಒಬ್ಬರಿಂದ ಇನ್ನೊಬ್ರಿಗೆ ಅದು ಹರಡುತ್ತೆ.
2: ಆತರ ಮಾಡಿದ್ರೆ ನಮ್ ಪರಿಸರನು ನಾವು ರಕ್ಷಣೆ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ ಸರ್.
0: ಹೌದು, ಹಾಗೆ ಈ ಗೃಹ ಮಟ್ಟದಲ್ಲಿ ಹಸಿ ಕಸದಿಂದ ಯಾವ ರೀತಿ ಗೊಬ್ಬರ ತಯಾರಿಸ್ಕೋಬಹುದು? ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ತುಂಬಾನೇ ಚಾಲ್ತಿಯಲ್ಲಿ ಇತ್ತು. ಅಂದ್ರೆ ಇತ್ತೀಚಿನ ದಿನ ಎಲ್ಲ ಮರೆ ಆಯ್ತು, ಮತ್ತೆ ಈಗ ಒಲವು ತೋರಿಸ್ತಾ ಇದ್ರೆ ಕೆಲವರೆಲ್ಲ ಮನೆ ಮಟ್ಟದಲ್ಲೇ ಮಾಡ್ಕೋಬೇಕು ಅಂತ. ಸೊ ಸಾಮಾನ್ಯವಾಗಿ ಮಾಡ್ಕೋಬೇಕಂದಾಗ ಯಾವ ರೀತಿ ಸಲಕರಣೆ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಈಸಿಯಾಗಿ ಮನೆಯಲ್ಲೇ ನಾವು ಮನೆಯಲ್ಲಿ ಉತ್ಪಾದನೆ ಆಗುವಂತ ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡ್ಬೋದಪ್ಪ ಅಂತಂದಾಗ?
2: ಇವಾಗ ಇದು ಗೃಹ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿಂದ ನಾವು ತರಕಾರಿ ಕಟ್ ಮಾಡೋದಾಗ್ಲಿ, ವೆಜಿಟೇಬಲ್ಸ್ ಕಟ್ ಮಾಡೋದಾದ್ರೆ ಫ್ರೂಟ್ಸ್ ಎಲ್ಲ ಅದ್ರದ್ದೆಲ್ಲ ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ದೊಡ್ಡ ಟಬ್, ಇವಾಗ ನಮ್ಗೆ ಜಾಸ್ತಿ ಇವಾಗ ಲಾರ್ಜ್ ಕಂಟೆಂಟ್ ಅಲ್ಲಿ ಮಾಡಕ್ ಆಗಿಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಬೇಕಂದ್ರೆ ಒಂದು ಟಬ್ ತಗೊಂಡ್ಬಿಟ್ಟು ಆ ಟಬ್ ಅಲ್ಲಿ ಇವಾಗ ಒಂದ್ ಲೇಯರ್ ಹಸಿ ಕಸ, ಇನ್ನೊಂದ್ ಲೇಯರ್ ಮಣ್ಣು, ಮತ್ತೆ ಸ್ವಲ್ಪ ನೀರು. ಅದೇ ತರ ಇವಾಗ ಟಬ್ ತುಂಬಾ ನಾವು ಲೇಯರ್ ಲೇಯರ್ ನ ತುಂಬಿಟ್ಟು ಮತ್ತೆ ಅದಕ್ಕೆ ಮೇಲೆ ಒಂದು ಚಿಕ್ಕದೇ ಆದ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ಮೇಲೆ ಟೆರಸ್ ಮೇಲೆ ಇಟ್ಟರೆ ಸಾಕು. ಅದೇ ಇವಾಗ ಸನ್ಲೈಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದೇ ಡಿಕಾಂಪೋಸನ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನಾವು ಒಂದು ಶಾರ್ಟ್ ಸ್ವಲ್ಪ ಯಾವ್ದ್ರಲ್ಲಾದ್ರೂ ಮಾಡ್ಬೇಕು ಅಂದ್ರೆ ಈ ತರ ಟಬ್ ಅಲ್ಲಿ ಮಾಡ್ಕೊಂಬೋದು ಮನೆ ಮೇಲ್ಗಡೆ ಮಾಡ್ಕೋಬಹುದು. ಹಾ ಸರ್, ನಂತರ ಅಂತಂದ್ರೆ ಈಗ ನಾವು ಟಬ್ಬು ಅದೆಲ್ಲ ಯೂಸ್ ಮಾಡಿ ನಮ್ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಆಗಿ ಒಂದು ಬಾಕ್ಸ್ ಟೈಪ್ ಒಂದು ಕಟ್ಟಡ ತರ ಕಟ್ಟಿದ್ರು, ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣು ಮತ್ತೆ ಒಂದ್ ಸ್ವಲ್ಪ ಕಸ ಮತ್ತೆ ಮಣ್ಣು ಈ ತರ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾವ್ ಅದ್ರಿಂದ ಗೊಬ್ಬರ ತಯಾರಿಸ್ಕೋಬಹುದು. ಅದೇ ಇವಾಗ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಬೇಕು ಅಂತ ನಮ್ಗೆ ಕಾಂಪೋಸ್ಟ್ ಏನೇ ಹಾಕಿ ಅದ್ರಲ್ಲಿ ಇವಾಗ ಒಂದ್ ದೊಡ್ಡ ತೊಟ್ಟಿ ಕಟ್ಬಿಟ್ಟು ಮಾಡ್ಕೊಬಹುದು. ಅದ್ರ ಇವಾಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಟಬ್
0: ಮಾಡ್ಕೋಬಹುದು. ಕೆಲವೊಮ್ಮೆ ಎಕ್ಸ್ಟ್ರಾ ಟಬ್, ಎಕ್ಸ್ಟ್ರಾ ವೇಸ್ಟ್ ಬಕೆಟ್ ಏನಾದ್ರೂ ಇದ್ದಿರುತ್ತೆ. ಸೊ ಇರುವಂತ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡು ಆ ಒಂದು ಈ ಜಾಗದಲ್ಲಿ ನಾವು ಅದನ್ನ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಅಂದ್ರೆ ಈ ಒಂದು ಹಸಿ ಕಸ ಒಣಕಸ ಎರಡು ಮಿಶ್ರಿತವಾಗ್ಬಿಟ್ಟು ನಾವ್ ಅದನ್ನ, ಯಾಕಂದ್ರೆ ಅದು ಮಿಶ್ರಿತವಾಗ್ಬೇಕಂದ್ರೆ ನಮ್ ಕಡೆಯಿಂದ ತಪ್ಪಾಗಿರುತ್ತೆ ಮೊದಲು. ಸೊ ಇದನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೆ ಹೋದಲ್ಲಿ, ಸೊ ಇದರಿಂದ ಪರಿಸರದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ, ಹಾಗೆ ಮಾನವನ ಒಂದು ಆರೋಗ್ಯದ ಮೇಲೆ ಸಹ ಯಾವ ರೀತಿ ದುಷ್ಪರಿಣಾಮ ಬೀರ್ಬೋದು?
2: ಇವಾಗ ಹಸಿ ಕಸ ಒಣಕಸನ ನಾವು ಮಾಡ್ದಲೇ ಇದ್ರೆ ಇವಾಗ ಪ್ಲಾಸ್ಟಿಕ್ ಇವಾಗ ಯಾವ್ದೇ ಒಂದು ಮೈನ್ಲಿ ಏನು ಹಸಿ ಕಸದಲ್ಲಿ ನಮಗ್ ಬರೋದ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ನಮ್ಗೆ ಮೇನ್ಲಿ ಅಫೆಕ್ಟ್ ಆಗ್ತದೆ. ಸೊ ಇವಾಗ ಅದ್ರ ಕೂಡ ನಾವು ಸರಿಯಾಗಿ ಹಸಿ ಕಸನ ಇದ್ ಮಾಡ್ಬಿಟ್ಟು ನಾವು ಅದನ್ನ ಡಿಕಂಪೋಸಿಷನ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಅದು ಮಾಡದೇ ಇದ್ದಂಗೆ ಇವಾಗ ಪರಿಸರದ ಮೇಲೆ ಅಂದ್ರೆ ಇವಾಗ ವಾಟರ್ ಕಂಟಾಮಿನೇಷನ್, ನೀರದೆಲ್ಲ ಕೊಳತೆ ಆಗೋದು, ಮತ್ತೆ ಸಾಯಿಲ್ ಎರೋಷನ್ ಕೂಡ ಆಗುತ್ತೆ ಇವಾಗ. ಅದು ಒಣಕಸದಿಂದ ಗ್ಲಾಸ್ ಪೇಪರ್ಸ್ ಏನೇ ಆಗ್ಲಿ ಇವಾಗ ಅದ್ರಿಂದ ಸಾಯಿಲ್ ಎರೋಷನ್ ಆಗೋ ತುಂಬಾ ಇರುತ್ತೆ. ಮತ್ತೆ ಏರ್ ಕಂಟಾಮಿನೇಷನ್ ಕೂಡ ಆಗುತ್ತೆ ಇವಾಗ ಬ್ಯಾಕ್ಟೀರಿಯಾ ಫಂಗಸದಿಂದ, ನಮ್ಗೆ ಒಳ್ಳೆ ಬ್ರೀತ್ ಮಾಡಕ್ಕೆ ಒಳ್ಳೆ ಏರ್ ಕೂಡ ಸಿಗಲೇ ಆಗುತ್ತೆ. ಈ ತರ ನಮ್ಗೆ ಪರಿಸರ ಮತ್ತೆ ನಮ್ಮ ಆರೋಗ್ಯಗಳು ಇವಾಗ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ಈಸಿಯಾಗಿ ಅಟ್ಯಾಕ್ ಆಗ್ತಿದೆ, ಕೋಲ್ಡ್ ಕಾಫ್ ಎಲ್ಲ. ಈ ತರ ಯಾವ್ದೇ ಒಂದು ಡಿಕಂಪೋಸಿಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಎಲ್ಲ ಆಗೋ ಸಾಧ್ಯತೆ.
0: ಮೇಡಮ್, ಹಾಗೆ ಈಗ ನಾವು ನೋಡ್ತಾ ಇದ್ವಿ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಹಾಗೆ ಈ ಒಂದು ಗೊಬ್ಬರಗಳನ್ನೆಲ್ಲ ನಾವು ತಯಾರಿಕೆ ಮಾಡಿಕೊಂಡು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಅಂತ ತಕ್ಷಣ ಹಂಗೆ ಒಂದು ಮನೆ ಮುಂದೆ ಆಗಿರ್ಬೋದು ಇಲ್ಲ ಮನೆ ಹಿಂದೆ ಆಗಿರ್ಬೋದು, ಕೈ ತೋಟದ ಪದ್ಧತಿ ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ಅಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈ ಒಂದು ಕೈ ತೋಟದಲ್ಲೇ ನಾವು ಮನೆಯಲ್ಲೇ ತಯಾರಿಸಿದ ಗೊಬ್ಬರವನ್ನ ಬಳಸ್ಕೊಂಡು ಒಂದು ತರಕಾರಿ ಬೆಳೆಯೋದಕ್ಕೆ, ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ ತುಂಬಾನೇ ಪ್ರಚಲಿತ. ಸೊ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಾವು ಮೊದಲನೇದಾಗಿ ಮನೆ ಮಟ್ಟದಿಂದ ಪ್ರಾರಂಭ ಮಾಡ್ಬೇಕಂತಂದಾಗ ಸೊ ಇದು ಎಷ್ಟು ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡಾಗ?
2: ಇವಾಗ ಯಾವ್ದೇ ಒಂದು ವೆಜಿಟೇಬಲ್ಸ್ ತರ ಫುಡ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಒಂದು, ಅದ್ರಿಂದ ಅದ್ರಲ್ಲಿ ತುಂಬಾ ಇವಾಗ ಯಾವ್ದೇ ಒಂದು ಮಿನರಲ್ಸ್ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಡಿಕಂಪೋಸಿಷನ್ ಮಾಡಿದಾಗ ಅದ್ರ ಬಯೋ ಆರ್ಗಾನಿಸಮ್ಸ್ ಎಲ್ಲ ಅದ್ರ ಫರ್ಟಿಲೈಸರ್ಸ್ ಮಾಡ್ಕೊಂಡು ಅದ್ರಲ್ಲಿಂದ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುತ್ತೆ. ಅದ್ರಿಂದ ನಾವು ಕೈತೋಟಗಳನ್ನ ನಾವ್ ಯಾವ್ದೇ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇವಾಗ ನಾವು ನ್ಯೂಟ್ರಿಯೆಂಟ್ಸ್ ನಾವು ಸಪರೇಟ್ ಆಗಿ ಇವಾಗ ಯಾವ್ದೇ ಒಂದು ಫರ್ಟಿಲೈಸರ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅದ್ರಲ್ಲಿ ರೆಸಿಸ್ಟೆನ್ಸ್ ಫಾರ್ ಪೆಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅದ್ರಿಂದ ನಾವು ಆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು. ಇವಾಗ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಇವಾಗ ನಾವ್ ಹೆಂಗಿದ್ರು ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ನಮ್ಗೆ ಯಾವ್ದೇ ಒಂದು ಔಷಧಿ ಇದ್ದರೆ ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬಹುದು ಈ ಹಸಿ ಕಸದ ಕಾಂಪೋಸ್ಟ್ ಇಂದ.
0: ಹೌದು, ಸೊ ಇದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಹೌದು, ಈ ರೀತಿ ಬಳಕೆ ಮಾಡ್ಕೊಂಡಾಗ್ಲೇ ನಮ್ ಒಂದು ಆರೋಗ್ಯ, ಆಕ್ಚುಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳಿದಾಗ, ಸೊ ನಮ್ಮ ಒಂದು ಮನೆ ಮಟ್ಟದಲ್ಲೇ ನಾವು ಉತ್ತಮವಾದಂತ ಒಂದು ಪೌಷ್ಟಿಕವಾದಂತ ಒಂದು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದಾಗುತ್ತೆ, ಯಾವ್ದೇ ರೀತಿ ಕೆಮಿಕಲ್ಸ್ ಬಳಕೆ ಇಲ್ಲದೆ. ಹಾಗೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದಾಗ, ಒಂದು ಮನೆ ಮುಖ್ಯವಾಗಿ ಮನೆಯಲ್ಲಿರುವಂತ ಗೃಹಿಣಿಗೆ, ಯಾಕಂದ್ರೆ ಅವರು ತುಂಬಾ ಹೆಚ್ಚು ಸಮಯ ಒಂದು ಅಡಿಗೆ ಮನೆಯಲ್ಲಿ ಕಳೀತಾ ಇರ್ತಾರೆ, ಸೊ ಅವರೊಟ್ಟಿಗೆ ಮನೆಯಲ್ಲಿರುವಂತ ಬೇರೆ ಸದಸ್ಯರಿಗೆಲ್ಲ ಎಷ್ಟು ಈ ಮಾಹಿತಿ ಬಗ್ಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ? ಅವರು ಯಾಕಂದ್ರೆ ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಒಂದು ಮನೆ ಅಂತಂದಾಗ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಇರುತ್ತೆ ಇಲ್ಲಿ. ಸೊ ಅವರ ಪಾತ್ರನು ಎಷ್ಟು ಮುಖ್ಯ, ಅವರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಎಷ್ಟು ತಿಳ್ಕೊಬೇಕಾಗುತ್ತೆ?
2: ತುಂಬಾನೇ ಮುಖ್ಯ ಸರ್, ಯಾಕಂತಂದ್ರೆ ಮನೆಯಲ್ಲಿ ಗೃಹಿಣಿ ಅಂತಂದ್ರೆ ಗೃಹಿಣಿಯೇ ಇರೋದಿಲ್ಲ, ಎಲ್ಲರೂ ಇರ್ತಾರೆ. ಈಗ ಅವ್ರ ಮಾತ್ರ ಎಲ್ಲ ಶೇಖರಿಸಿ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಎಲ್ಲರಿಗೂ ಈ ಇದ್ರ ಮಧ್ಯೆ ತುಂಬಾ ಒಂದು ಒಳ್ಳೆ ಮಾಹಿತಿ ಅವ್ರಿಗೆ ಸಿಗ್ಬೇಕು. ನಾವ್ ಅವ್ರು ಕೊಟ್ಟಾಗ ಅವರು ಇದನ್ನ ತಿಳ್ಕೊಂಡು ಅವ್ರು ಯಾವ ರೀತಿ ಏನು ಅಂತ ತಿಳ್ಕೊಂಡು ಮತ್ತೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಬರೀ ಒಬ್ರಿಗೆ ನಾವು ಹೇಳೋದ್ರಿಂದ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ನಾಲ್ಕು ಜನ ಕೈ ಸೇರಿಸ್ತಾನೆ, ಅದು ಒಂಥರ ಉತ್ತಮ ರೀತಿಯಲ್ಲಿ ಆ ಕಾರ್ಯ ನಡೆಯುತ್ತೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ನಾವು ಒಬ್ರೇ ಹೇಳಿ ನೀವು ಅದೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತ ನಾವು ಅವ್ರ ಮೇಲೆ ಯಾವತ್ತು ಒತ್ತಡ ಹೇರೋದಿಕ್
0: ಆಗಲ್ಲ.
2: ಇದು ಬಂದು ಸಮಾಜಕ್ಕೆ ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ಒಂದು ಉತ್ತಮ ಒಂದು ಇದು ಸಿಗುತ್ತೆ ಸರ್ ನಮ್ಗೆ.
0: ಹೌದು, ಯಾಕಂದ್ರೆ ಈಗಾಗಲೇ ಸರ್ಕಾರ ಒಂದು ತ್ಯಾಜ್ಯ ನಿರ್ವಹಣೆಗೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ, ಸಾಕಷ್ಟು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮುಡಿಸ್ಕೊಂಡು ಬರ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ, ಸೊ ಗೃಹ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಚಾಲನೆ ಮಾಡಿದಾಗ ಅದ್ರ ಒಂದು ಬದಲಾವಣೆ ಕಾಣಬೇಕು ಅಂತಂದ್ರೆ ಮೊದಲು ಒಂದು ಮನೆಯಿಂದ ಪ್ರಾರಂಭ ಆಗ್ಬೇಕು. ಆಗ್ಲೇ ತವೇಳ್ದಂಗೆ ನಾವು ಚೆನ್ನಾಗಿ ಮಾಡಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಅಡಾಪ್ಟ್ ಮಾಡ್ಕೊಂಡಾಗ ಅವರು ಸಮೇತ ಒಬ್ಬರಿಂದ ಕಲಿ ಅಂತದ್ದು ತವೇಳ್ದಾಗ, ಸೊ ಆ ಕಲ್ತಾಗ್ಲೇ ಅದು ಒಂದು ತ್ಯಾಜ್ಯ ನಿರ್ವಹಣೆಗೆ ಮುಂದೆ ಬರ, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗೆ ತುಂಬಾ ಸಣ್ಣ ವಿಷಯ ತ್ಯಾಜ್ಯ ಅಂತಂದಾಗ ತುಂಬಾನೇ ತುಂಬಾ ಚಿಕ್ಕ ವಿಷಯ ಅಂತ ಅನ್ಕೊಳ್ತಾರೆ. ಸೊ ಇದರಿಂದ ನಮ್ಮ ಪ್ರಕೃತಿಯ ಒಂದು ಆರೋಗ್ಯನ ಅಂತಾನೆ ಹೇಳ್ಬೋದು, ನಮ್ಮ ಮನುಷ್ಯನ ಆರೋಗ್ಯನ ಅಂತ ಹೇಳ್ಬೋದು, ಹಾಗೆ ಪ್ರಕೃತಿಯಲ್ಲಿ ವಾಸಿಸುವಂತ ಎಷ್ಟೋ ಪ್ರಾಣಿಗಳಿದೆ, ಸೊ ಎಲ್ಲದರ ಮೇಲೇನು ಇದು ಒಂದು ಪ್ರಭಾವ ಬೀರುತ್ತೆ ನಾವು ತುಂಬಾ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ. ಕೊನೆಯದಾಗಿ ಆಲ್ರೆಡಿ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ, ತಮ್ಮ ಒಂದು ಸಲಹೆ ಸೂಚನೆ ಒಂದು ಕಾರ್ಯಕ್ರಮ ಕೇಳ್ತಿರುವಂತ ಕೇಳುಗರಿಗೆ ತಮ್ಮ ಇಬ್ಬರ ಅಭಿಪ್ರಾಯ ಏನ್ ತಿಳಿಸ್ತಾರೆ?
2: ಸೊ ಇವಾಗ ಒಟ್ಟಾರಾಗಿ ನಾವು ಇದು ಯಾವ್ದು ಹಸಿ ಕಸ ತ್ಯಾಜ್ಯ ಇದು ಮಾಡ್ತಿದೀವಲ್ಲ, ಇವಾಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಸೌಲಭ್ಯಗಳಿದಾವೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರೇ ಕೊಡ್ತಿದ್ದಾರೆ, ಇವಾಗ ಗ್ರೀನ್ ಬ್ಲೂ ಬಕೆಟ್ಸ್ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಅದ್ರ ಸರಿಯಾಗಿ ಗ್ರೀನ್ ಗೆ ಯಾವ್ದು ಹಾಕ್ಬೇಕು, ಬ್ಲೂ ಕಲರ್ ಬಕೆಟ್ ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ನಾವೇ ಮನೆಯಿಂದಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ಅದ್ರ ಅಲ್ಲದೆ ಇವಾಗ ಮನೆಯಲ್ಲೇ ನಾವು ಕಸನ ಕೂಡ ತಯಾರು ಮಾಡ್ಕೊಬಹುದು. ಆ ಕಸ ತಯಾರು ಮಾಡ್ಕೊಂಡು ಇವಾಗ ನಮ್ಮ ಮನೆಗೆ ಕಿಚನ್ ಗಾರ್ಡನ್ ಗೆ ನಾವು ಎಲ್ಲ ಕಂಪೋಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಹೇಗೆ ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳಿತೀವಿ, ಮತ್ತೆ ಅದ್ರ ನಮ್ಮ ಆರೋಗ್ಯ ಕೂಡ ಇದೆ, ನಮ್ಮ ಆರೋಗ್ಯ ಈ ಕಸ ತ್ಯಾಜ್ಯನ ನಾವು ಸರಿಯಾಗಿ ನಾವೇನೇ ಮಾಡ್ದೇ ಇದ್ದು ಕೂಡ ಅದರಿಂದ ನಮ್ ಮೇಲೆ ಕೂಡ ಪರಿಣಾಮ ಆಗುತ್ತೆ, ಮತ್ತೆ ಪರಿಸರದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಈ ಎಲ್ಲದನ್ನ ನೀರಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಸ ತ್ಯಾಜ್ಯ ಕೂಡ ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಸರ್, ಹಾಗೆ ಈಗ ಕುಶಾಲಿನಿ ಮೇಡಮ್ ಅವರು ತುಂಬಾ ಒಂದು ಉಪಯೋಗಗಳನ್ನ ನಮ್ಗೆ ಹೇಳ್ಕೊಟ್ರು. ನಾನು ಹೇಳೋದೇನು ಅಂತಂದ್ರೆ, ಈಗ ನೀಲಿ ಬುಟ್ಟಿ ಹಸಿರು ಬುಟ್ಟಿ ಅಂತ ಕೊಟ್ಟಿದ್ದಾರೆ, ನಾವು ಬರೀ ಅದನ್ನ ಏನು ಕೊಟ್ಟಿದಾರೋ ಅದಕ್ಕೆ ನಾವು ಯೂಸ್ ಮಾಡ್ಕೊಟ್ರೆ ಒಂದು ಉತ್ತಮವಾದಂತ ಒಂದು ಕಾರ್ಯಾಚರಣೆ ಆಗುತ್ತೆ. ಅವ್ರು ಕೊಟ್ಟಿದಾರೆ ಅಂತ ಹೇಳಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಸಮಾಜಕ್ಕೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಅದನ್ನ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ನಾವು ಅದೇ ರೀತಿನೇ ಉಪಯೋಗಿಸ್ಕೋಬೇಕು. ಮತ್ತೆ ಕಸ ಅಂತ ಹೇಳಿದಾಗ ಅದನ್ನ ನಾವು ಈಗ ಬರೀ ಹಾಕಿಸ್ಕೊಂಡಿರ್ತೀವಿ, ಮತ್ತೆ ಯಾರೋ ನೋಡ್ದೆ ಇದ್ದಾಗ ಈ ಚಿರಂಡಿಗಳಿಗೆ ಮತ್ತೆ ಔಷಧಿಗಳು ಎಲ್ಲ ಎತ್ತಿ ಬಿಸಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಕೇಳ್ತಿರೋ ಅಂತಹ ಎಲ್ಲರಿಗೂ ನಮ್ ಕಡೆಯಿಂದ ಹೇಳುವಂತ ಒಂದು ಸಲಹೆ ಮತ್ತೆ ಸ್ನೇಹ ಆಗುತ್ತೆ. ಯಾಕಂತಂದ್ರೆ ನಾವು ಬಿಸಾಕೋದು ಅದು ನಮ್ಗೆ ಕೆಟ್ಟ ದುಷ್ಪರಿಣಾಮ ಆಗುತ್ತೆ, ನಾವು ಇವತ್ತು ಬಿಸಾಕ್ರಿ ಮತ್ತೆ ಅದರಿಂದ ಯಾರು ತೊಂದ್ರೆ ಆಗುತ್ತೋ ನಮ್ಗೆ ಅಲ್ವಾ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ಮಾಡೋರ್ಗೆ ನಮ್ ಕಡೆಯಿಂದ ಆದಷ್ಟು ಸಲಹೆ ಕೊಡ್ಬೇಕು ಅಂತ ನನ್ನ
0: ಮೇಡಮ್. ಮೊದಲ ಬಾರಿಗೆ ತಾವಿಬ್ಬರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಯಾವ ರೀತಿ ಇರುತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ, ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೆ ಮಾನವನ ಆರೋಗ್ಯದ ಮೇಲೆ ಸಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತುಂಬಾ ಉತ್ತಮವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ತಮ್ಗೆ ನಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.
2: ಧನ್ಯವಾದ.

0: సంవత్సరి.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಸಾಮಾಜಿಕ ಮಾಧ್ಯಮದಲ್ಲಿ ನಕಲಿ ಜಾಹೀರಾತುಗಳು ಮತ್ತು ವಿಡಿಯೋಗಳು. ವಂಚಕರು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಆಕರ್ಷಕ ಜಾಹೀರಾತುಗಳನ್ನು ಪ್ರದರ್ಶಿಸುತ್ತಾರೆ. ಸಾಮಾನ್ಯವಾಗಿ ಅವರು ಸೆಲೆಬ್ರಿಟಿಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ಪ್ರಧಾನಮಂತ್ರಿಯ ನಕಲಿ ಅಥವಾ ಸಂಪಾದಿತ ವಿಡಿಯೋಗಳನ್ನು ಬಳಸುತ್ತಾರೆ. ಈ ವಿಡಿಯೋಗಳು ಸ್ಟಾಕ್ ಮಾರುಕಟ್ಟೆ, ಕ್ರಿಪ್ಟೋ ಅಥವಾ ಚಿನ್ನಕ್ಕೆ ಖಾತರಿಪಡಿಸಿದ ಆದಾಯ ಅಥವಾ ರಹಸ್ಯ ಹೂಡಿಕೆ ವಿಧಾನಗಳ ಬಗ್ಗೆ ಭರವಸೆ ನೀಡುತ್ತವೆ. ನೆನಪಿರಲಿ, ಯಾವುದೇ ಸರ್ಕಾರಿ ಪ್ರಾಧಿಕಾರ ಅಥವಾ ಸೆಲೆಬ್ರಿಟಿ ವೈಯಕ್ತಿಕ ಹೂಡಿಕೆ ಸಲಹೆಯನ್ನು ನೀಡುವುದಿಲ್ಲ ಅಥವಾ ಲಾಭವನ್ನು ಖಾತರಿಪಡಿಸುವುದಿಲ್ಲ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

ಉಚಿತ ವ್ಯಾಪಾರ ಸಲಹೆಗಳು, ಸೆಬಿ ನೋಂದಾಯಿತ ತಜ್ಞರು ಮತ್ತು ಖಾತರಿಪಡಿಸಿದ ಲಾಭಗಳು ಎಂದು ಹೇಳಿಕೊಳ್ಳುವ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜನರನ್ನು ಸೇರಿಸಲಾಗುತ್ತದೆ. ಈ ಗ್ರೂಪ್ಗಳೊಳಗೆ ನಕಲಿ ಸದಸ್ಯರು ದೊಡ್ಡ ಲಾಭದ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಳ್ಳುತ್ತಾರೆ. ಬಲಿಪಶುಗಳಾದ ಜನರು ನಿಧಾನವಾಗಿ ಹೂಡಿಕೆ ಮಾಡಬೇಕು ಎಂದುಕೊಳ್ಳುತ್ತಾರೆ. ದಿನಗಳು ಅಥವಾ ವಾರಗಳಲ್ಲಿ ಅವರ ನಂಬಿಕೆಯನ್ನು ಗಳಿಸುತ್ತಾರೆ. ವಾಸ್ತವವಾಗಿ ಹೆಚ್ಚಿನ ಗ್ರೂಪ್ ಸದಸ್ಯರು ಸಹ ಈ ಹಗರಣದ ಭಾಗವಾಗಿದ್ದಾರೆ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

0: ನಮ್ಮಗಳಿ ಇದು ನಮ್ಮ ಬಳಿ, ನಮ್ಮ ಬಳಿ ಇದು ನಮ್ಮ ಬಳಿ, ನಮ್ಮ ಬಳಿ. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ಹೌದು, ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ, ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಳಿಗೆ ಆರೋಗ್ಯನೂ ಇರ್ಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರ ಎಲ್ಲ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗ್ ಇಲ್ಲ ಮೇಡಮ್, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಾವು ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನ್ ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗ್ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದು ಬೇಡ, ಮನೆಯಲ್ಲೇ ಮಾಡುವಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲೇ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ. ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಇದ್ರಲ್ಲಿ ನೀವು ದೋಸೆಗೆ ಯಾವ
0: ತರಿಸ್ಬೇಕಾ ಮೇಡಮ್? ನೀರಲ್ಲಿ ಹಾಕಿ ನೆನೆಸ್ಬೇಕು,
1: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆನೆ ಸಾರಿ ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡು ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪರೇಟ್ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನೂ ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
1: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯೋದ್ ಮಾತ್ರ ಕಾಣತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ, ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು, ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
0: ತ್ಯಾವ ಇಲ್ದಿರ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ. ಅದು ಒಣಗಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
0: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೆ, ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು, ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದ್ ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
0: ಹೌದು.
1: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗಂದ್ರೆ ತುಪ್ಪ ಮೊದ್ಲಿಂದ ತುಪ್ಪ ಕೊಡ್ತಾವೆ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗೆನೆ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
0: ಹೌದು.
1: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೂ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಹೋಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ, ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
0: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
1: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರೇ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲೆಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿ ಇರ್ತಕ್ಕಂತ ಏನೇ ಕಸರು ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ, ಎಲ್ಲ ಹುರಿದ್ರದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವೇನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
0: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
1: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
0: ನಮ್ಮ ಆರೋಗ್ಯ ರಾಗಿ
1: ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊ.
1: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
0: ಹೌದು,
1: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಬ್ರಾಹ್ಮಿನ್ಸ್ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆಕ ಪಂಗಡದಲ್ಲೇನೆ ಆಕದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರು ಕುಡಿಬೇಕು,
0: ಉಪ್ಪು ಖಾರ ಏನು ತಿನ್ಬೇಕು,
1: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು, ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ, ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ
0: ಪುರಿ ತರ,
1: ಪುರಿ ತರ ಅಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲಾ ಅರಳಿದ ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದನ್ನ ಬಿಟ್ಟಿದ್ದು ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್,
0: ಹೈಟಾಗಿರುತ್ತೆ,
1: ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಕದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ, ಅದು ವಯಸ್ಸಾದವರಿಗಂತೂ
0: ಬೆಲ್ಲ ಯೂಸ್ ಮಾಡೋಣ,
1: ಬೆಲ್ಲದ ನೀರಲ್ಲೇ ಹಾಕಿ,
0: ಬೆಲ್ಲದ ನೀರಲ್ಲೇ
1: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
0: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
1: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ, ಈ ಉಂಡೆ ಮಾಡಿಟ್ರೆ ಅವನೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವುದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ, ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳೋಕೆ.
0: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
1: ಅದೇ ಪಾನೀಯ ಮಾಡ್ಕೋಬಹುದು,
0: ಅದೇ ಆ ತರ ಮಾಡ್ಕೊಂಡು.
1: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
0: ಹೌದು,
1: ಪುದೀನ ಸೊಪ್ಪನ್ನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದೆರಡು ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
0: ತಗೊಳಕು ತುಂಬಾ
1: ಇಷ್ಟಪಡ್ತಾರೆ ತುಂಬಾ, ಅಲ್ಲ ಅದೊಂಥರ ಸ್ಮೆಲ್ ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗ್ ಬರುತ್ತೆ, ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
0: ಪ್ರೀತಿಯ ಕೇಳುಗರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ದೊನೆ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಡಬೇಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
0: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
2: ನಮ್ಮ ಬಳಿ ಇದು, ನಮ್ಮ ಬಳಿ ನಮ್ಮ ಬಳಿ ಇದು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದುಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದುಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದುಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಅಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ.
ಇವನ ಮೊಮ್ಮಗನಾದ ಅಶೋಕ ಕಳಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಡ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮಾಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿಸ್ ತಳೆಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು 3ನೆಯದರ ಕೆಲಸ. 4ನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. 5ನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇತರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ?
ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.

ಎಚ್ಚರಿಕೆ. ಆನ್ಲೈನ್ ಸ್ನೇಹ ಹೂಡಿಕೆಯ ಬಲೆಗೆ ತಿರುಗುತ್ತದೆ. ವಂಚಕರು ಸಾಮಾಜಿಕ ಮಾಧ್ಯಮ ಅಥವಾ ಡೇಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಸ್ನೇಹಿತರ ವಿನಂತಿಯನ್ನು ಕಳುಹಿಸುತ್ತಾರೆ. ಅವರು ನಿಯಮಿತವಾಗಿ ಚಾಟ್ ಮಾಡುತ್ತಾರೆ ಮತ್ತು ಅವರೊಂದಿಗೆ ಭಾವನಾತ್ಮಕ ನಂಬಿಕೆಯನ್ನು ಬೆಳೆಸುತ್ತಾರೆ ಹಾಗೂ ಸ್ವಲ್ಪ ಸಮಯದ ನಂತರ ಅವರು ಹೂಡಿಕೆ ಅವಕಾಶಗಳನ್ನು ಪರಿಚಯಿಸುತ್ತಾರೆ. ಎಚ್ಚರಿಕೆ ಚಿಹ್ನೆ. ಯಾವುದೇ ಆನ್ಲೈನ್ ಅಪರಿಚಿತರು ನಿಮ್ಮನ್ನು ಹೂಡಿಕೆ ಮಾಡಲು ಒತ್ತಾಯಿಸುವುದು ಪ್ರಮುಖ ಎಚ್ಚರಿಕೆಯಾಗಿದೆ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

0: ನಕಲಿ ವೆಬ್ಸೈಟ್ ಮೂಲಕ ಹೂಡಿಕೆ ಮಾಡಲು ಪ್ಲೇಸ್ಟೋರ್ನ ಹೊರಗಿನ ಅಪರಿಚಿತ ಲಿಂಕ್ನಿಂದ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿ ಜನರನ್ನು ಬಲಿಪಶುಗಳಾಗಿ ಮಾಡಲಾಗುತ್ತದೆ. ಈ ಪ್ಲಾಟ್ಫಾರ್ಮ್ಗಳು ನಕಲಿ ಲಾಭಗಳು, ನಕಲಿ ಖಾತೆ ಬ್ಯಾಲೆನ್ಸ್, ನಕಲಿ ಹಿಂಪಡೆಯುವಿಕೆ ಆಯ್ಕೆಗಳನ್ನು ತೋರಿಸುತ್ತವೆ. ವಾಸ್ತವದಲ್ಲಿ ಹಣವು ನೇರವಾಗಿ ವಂಚಕರಿಗೆ ಹೋಗುತ್ತದೆ. ಜನರು ಹಣವನ್ನು ಹಿಂಪಡೆಯಲು ಪ್ರಯತ್ನಿಸಿದಾಗ ಈ ಆಪ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಆ ವೆಬ್ಸೈಟ್ ಕಣ್ಮರೆಯಾಗುತ್ತದೆ. ತೆರಿಗೆ ಅಥವಾ ಶುಲ್ಕದ ಹೆಸರಿನಲ್ಲಿ ಹೆಚ್ಚಿನ ಹಣವನ್ನು ಬೇಡಿಕೆ ಮಾಡಲಾಗುತ್ತದೆ. ಈ ಹಂತದ ಹೊತ್ತಿಗೆ ಈಗಾಗಲೇ ನಿಮ್ಮ ಹಣ ಕಳೆದು ಹೋಗಿರುತ್ತದೆ.
1: ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

ಪ್ರಮುಖ ಸುರಕ್ಷತಾ ಸಲಹೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತರಿಂದ ಬರುವ ಹೂಡಿಕೆ ಸಲಹೆಗಳನ್ನು ಎಂದಿಗೂ ನಂಬಬೇಡಿ. ಅಪರಿಚಿತ ಲಿಂಕ್ಗಳು ಅಥವಾ APK ಫೈಲ್ಗಳಿಂದ ಅಪ್ಲಿಕೇಶನ್ಗಳನ್ನು ಎಂದಿಗೂ ಇನ್ಸ್ಟಾಲ್ ಮಾಡಬೇಡಿ. ಅಧಿಕೃತ ಮೂಲಗಳಲ್ಲಿ ಸೆಬಿ ನೋಂದಣಿಯನ್ನು ಪರಿಶೀಲಿಸಿ ಹಾಗೂ cybercrime.gov.in ನಲ್ಲಿ ತಕ್ಷಣ ವರದಿ ಮಾಡಿ ಅಥವಾ 1930ಗೆ ಕರೆ ಮಾಡಿ. ಭಯವೇ ಅವರ ಆಯುಧ, ಜಾಗೃತಿಯೇ ನಿಮ್ಮ ರಕ್ಷಣೆ.

ಮೂರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.